ಸಾಗಾ ಪಾಗಾ ನಿ ಸಾಗಾ ಪಾಗಾ ನಿ ಸಾಗಾ ಪಾಗಾ ನಿ ಆಗ ಸಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನಾಗಾ ನಿ ನ